ಸರ ಮೇರಾ ಜಂತ ನಾನಕ್ ಜಂತ ಪಾಯ ಕೇಸವಾಲ ಸಬನ ಜಿಲ್ ಕರ್ತೆ ಕರ್ನಾ ಕಿಯಾ ಚಿಂತಾ ಭಿ ಕರ್ನೀ ತಾ ಸೋ ಕರ್ತಾ ಚಿಂತಾ ಕರೇ ಜಿನ್ ಪಾಯ ಜಾಗೂ ತಿಸ್ ಜುಹಾರಿ ಸ್ವಸ್ತಿಸ್ ತಿಸ್ ನಿ